ampa Yesu kan ye ho ampa aw de nyame aye dɔso sasase ni dane butumpo a na sɛ me potutumpo a ye nsuro fi sɛ ye nim sɛ ye na wrade kan ye ho sɛ wa koma bɛ nyame asɛm ba wo nkyɛn Inshra 104.5 FM.